0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಆರ್ ಎಸ್ ರಮಾಕಾಂತ್ ಅವರ ದನಿಯಲ್ಲಿ ವಂದಿಪಿ ನಿನಗೆ ಗಣನಾಥ, ರಚನೆ ಶ್ರೀಪಾದರಾಯರು. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. Dear listeners, in the beginning, let us listen to R.S. Ramakant, written by Shripadaraya, Vandipi Ninage.

ಈಗ ಉಗಾಭೋಗ, ನಂತರ ಮನವ ಶುದ್ಧಿಸಬೇಕು ನಿತ್ಯ. ಪುರಂದರದಾಸರ ರಚನೆ, ದನಿಯಾಗಿದ್ದಾರೆ ಸಿಆರ್ ಅಮರನಾಥ್. ನೌ ಉಗಾಭೋಗ, ಆಫ್ಟರ್ ದಟ್ ಮನವ ಶುದ್ಧಿಸಬೇಕು ನಿತ್ಯ. ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಸಿಆರ್ ಅಮರನಾಥ್.

ಬಿಆರ್ ಗೀತಾ ಅವರ ದನಿಯಲ್ಲಿ ಅಕ್ಕಮಹಾದೇವಿ ವಿರಚಿತ ವಚನ ಹಸಿವೆ ನೀನು ನಿಲ್ಲು ನಿಲ್ಲು. ಬಿಆರ್ ಗೀತಾ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಅಕ್ಕಮಹಾದೇವಿ

ಕಮಲನಯನ ಶೇಷಶಯನ ನಾರಾಯಣ ಸುಕನ್ಯಾ ಪ್ರಭಾಕರ್ ಅವರ ದನಿಯಲಿದೆ. ವಿಜಯ ಸಖ ವಿಠಲರ ರಚನೆ. ಕಮಲನಯನ ಶೇಷಶಯನ ನಾರಾಯಣ ರಿಟನ್ ಬೈ ವಿಜಯ ಸಖ ವಿಠಲ, ಸಂಗ್ ಬೈ ಸುಕನ್ಯಾ ಪ್ರಭಾಕರ್.

ಮಾಧವಗುಡಿ ಅವರ ಸ್ವರದಲ್ಲಿ ಪುರಂದರದಾಸರ ರಚನೆ ನಾನೇನು ಮಾಡಿದೆನೋ ರಂಗಯ್ಯ. ಮಾಧವಗುಡಿ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ ನಾನೇನು ಮಾಡಿದೆನೋ ರಂಗಯ್ಯ.

ಪುರಂದರದಾಸರ ಮತ್ತೊಂದು ರಚನೆ ದನಿಯಾಗಿದ್ದಾರೆ ಸುಕನ್ಯಾ ಪ್ರಭಾಕರ್. ಉಗಭೋಗ ನಂತರ ನೀರೇ ನೀ ಕರೆತಾರೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಸುಕನ್ಯಾ ಪ್ರಭಾಕರ್. ಉಗಭೋಗ ಆಫ್ಟರ್ ದಟ್ ನೀರೇ ನೀ ಕರೆತಾರೆ.

ಬಾರೋ ಮನೆಗೆ ಗೋವಿಂದ ಆರ್ಎಸ್ ರಮಾಕಾಂತ್ ಅವರ ಕಂಠದಲ್ಲಿದೆ ಶ್ರೀಪಾದರಾಯರ ರಚನೆ. ಬಾರೋ ಮನೆಗೆ ಗೋವಿಂದ ಸಂಗ್ ಬೈ ಆರ್ಎಸ್ ರಮಾಕಾಂತ್, ರಿಟನ್ ಬೈ ಶ್ರೀಪಾದರಾಯ.

ಸಂಗೀತ ಪ್ರಿಯರೇ, ಇದುವರೆಗೂ ವಿವಿಧ ಕಲಾವಿದರು ಹಾಡಿದ ಭಕ್ತಿ ಗೀತೆಗಳ ಕಾರ್ಯಕ್ರಮ ಭಕ್ತಿ ಕುಸುಮಾಂಜಲಿ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಕೇಳಿ
1: ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಶಾಂತ ನರಸಿಂಹನ್, ಭಾಗವಹಿಸುತ್ತಾರೆ ವೀಣಾ ಮೋಹನ್.
2: ನಮಸ್ಕಾರ ಮೇಡಮ್.
3: ನಮಸ್ಕಾರ ಅಮ್ಮ. ಈಗ ಎಲ್ಲಿವರೆಗೆ ಆಗಿದೆ ಇದು ಕೀರ್ತನೆ ಕಲ್ಯಾಣಿ ರಾಗದ್ದು?
2: ಪಲ್ಲವಿ ಮುಗೀತು ಮ್ಯಾಮ್, ಆಮೇಲೆ ಅನುಪಲ್ಲವಿ ನಡೀತಾ ಇದೆ ಇನ್ನು.
3: ಅದನ್ನೊಂದ್ಸಲ ಹಾಡಿ ಆಮೇಲೆ ಮುಂದಕ್ಕೆ.
2: ಶಂಕ
3: ಎರಡು ಅಕ್ಷರ ಬಿಟ್ಟು ತಗೊಳ್ಳಿ, ಸ್ವರ ಹಾಡಿ ಒಂದ್ಸಲ.

0: ಬೇಗ ಬರಬೇಕು, ಗೀಟ್ ಹಾಕೊಳ್ಳಿ. ಗದಾಪದಪಮಗ
1: ಗದಾಪದಪಮಗ ಗಗರಿ
0: ಹಾಗೆ. ಅದು ಸಾಹಿತ್ಯ.

0: ಗರಿ ಸರಿನೂ ಆಗ್ಬೋದು, ಸನಿ ಸರಿನೂ ಆಗ್ಬೋದು. ಇದರಲ್ಲಿ ಗರಿ ಸರಿ ಅಂತಿದೆ, ಅದನ್ನು ಒಂದ್ಸಲ ಬೇಕಾದ್ರೆ ಹಾಡ್ಕೋಬಹುದು.
1: ಇವಾಗ ಸ್ವರ ಹಾಡ್ಬಿಟ್ಟು
0: ಈಗ ಅನುಪಲಿ ಮತ್ತೆ ಇನ್ನೊಂದ್ಸಲ ಪೂರ್ತಿ ಹಾಡ್ತೀರಾ?
1: ಹಾಡ್ತೀನಿ ಮ್ಯಾಮ್. ಲಾಸ್ಟ್ ಸಂಗತಿ ಮಾತ್ರ ಒಂದ್ಸತಿ ಹಾಡ್ಬಿಡ್ಲಿ, ಸರಿಗೆ ಅರ್ಥ ಆಗ್ಲಿಲ್ಲ.
0: ಹೌದಾಯ್ತು. ಗಮ ಪದ ನಿ ಸರಿ ಗರಿ ಸನಿ ದ ಪಮ,
1: ಗಮ ಪದ ನಿ ಸರಿ ಗರಿ ಸನಿ ದ ಪಮ,
0: ಗಮ ಪದ ನಿ ದ ಪಮ ಗ ದ ಪಮ ಗ.

0: ಸನಿ ಸರಿನೇ ಬರುತ್ತೆ ನಿಮ್ಮ ಬಾಯಿನಲ್ಲಿ, ಗರಿ ಸರಿನೂ ಬರಾಗಿಲ್ಲ, ಹಾಗೆ ಸನಿ ಸರಿನೂ ಬರ್ಬೋದು
1: ಅನುಪಲ್ಲವಿ,
0: ಅದರಲ್ಲೆಲ್ಲ ಬಂದಿರುತ್ತಲ್ಲ ಹಾಗೆ ಬರುತ್ತೆ. ಅನುಪಲ್ಲವಿ ನಸಲ ಸ್ವರ ಸಾಹಿತ್ಯ.
1: ಆಯ್ತು.

0: ಅಲ್ಲೂ ಅಷ್ಟೇ ಗಾಗ್ ಬರ್ಬೇಕು.
1: ಎಲ್ಲಿ
0: ದಪ್ಪ ಮಗ ಶಂಕರ, ಮೂರನೇ ಕಾಲದಲ್ಲಿರೋದ್ರಿಂದ ಶಂಕರ ಪದಾದ ಗರಿ ಬರ್ಲಿ.

0: ಹೀಗೆ ಕೊನೆ ಸಂಗತಿ ಆಡ್ಬಿಟ್ಟು ನಿಲ್ಲಿಸ್ಬೇಕು. ಅನ್ನು ಪಲ್ವಿ ಆಯಿತು,
1: ಆಯಿತು, ಅಭ್ಯಾಸ ಮಾಡ್ಕೊಂಡು ಬರ್ತೀನಿ.
0: ಚರಣ ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ.
1: ನಮಸ್ಕಾರ.
0: ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಶಾಂತಾ ನರಸಿಂಹನ್, ಭಾಗವಹಿಸಿದ್ದವರು ವೀಣಾ ಮೋಹನ್. ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್, ಅಲಾಪ್ ಜೋಡ್ ವಿಲಂಬಿತ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
2: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ರಾಗ್ ನಟ್ ಭೈರವ್, ಅಲಾಪ್ ಜೋಡ್ ವಿಲಂಬಿತ್ ತೀನ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ವಿಜಯ್ ಘಾಟೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ರಾಗೇಶ್ರೀ, ಆಲಾಪ್ ಜೋಡ್ ರೂಪಕ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ಈಸ್ ಅಕಂಪನಿಡ್ ಆನ್ ತಬಲ ಬೈ ಶ್ರೀ ವಿಜಯ್ ಘಾಟೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ರಾಗೇಶ್ರೀ, ಆಲಾಪ್ ಜೋಡ್ ಗತ್ ಇನ್ ರೂಪಕ್ ಅಂಡ್ ತೀನ್ ತಾಲ್.

0: ಇದುವರೆಗೆ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ವಿಜಯ್ ಘಾಟೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ವಿಜಯ್ ಘಾಟೆ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಉಷಾ ರಾಮಮೂರ್ತಿ ಅವರಿಂದ ಗೋಟುವಾದ್ಯ ವಾದನ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ಎಂಆರ್ ಸಾಯಿನಾಥ್, ಘಟ ದಯಾನಂದ ಮೋಹಿತೆ. ಮೊದಲಿಗೆ ಗಾನಮೂರ್ತೆ. ಗಾನಮೂರ್ತಿ ರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಗೋಟುವಾದ್ಯ ರಿಸೈಟಲ್ ಬೈ ಉಷಾ ರಾಮಮೂರ್ತಿ. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂಆರ್ ಸಾಯಿನಾಥ್, ಆನ್ ದ ಘಟಂ ದಯಾನಂದ ಮೋಹಿತೆ. ಟು ಬಿಗಿನ್ ವಿತ್ ಗಾನಮೂರ್ತೆ, ಸೆಟ್ ಟು ಗಾನಮೂರ್ತಿ ರಾಗ ಆದಿತಾಳ, ರಿಟನ್ ಬೈ ತ್ಯಾಗರಾಜ.

ಇನ್ನೀಗ ಮೈಸೂರು ವಾಸುದೇವಾಚಾರ್ ವಿರಚಿತ ಗಂಗಾಧರ ತ್ರಿಪುರಹರ ಪೂರ್ವಿ ಕಲ್ಯಾಣಿ ರಾಗ ರೂಪಕ ತಾಳದಲ್ಲಿದೆ. ನೌ ಅ ಕಂಪೋಸಿಷನ್ ಆಫ್ ಮೈಸೂರು ವಾಸುದೇವಾಚಾರ್ ಸೆಟ್ ಟು ಪೂರ್ವಿ ಕಲ್ಯಾಣಿ ರಾಗ ರೂಪಕ ತಾಳ ಗಂಗಾಧರ ತ್ರಿಪುರಹರ.

ಉಷಾ ರಾಮೂರ್ತಿ ಅವರಿಂದ ಗೋಟುವಾದ್ಯವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಂಆರ್ ಸಾಯಿನಾಥ್, ಘಟ ದಯಾನಂದ ಮೋಹಿತೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ರಚನೆ ಕೀರ್ವಾಣಿ ರಾಗ ಆದಿತಾಳದಲ್ಲಿದೆ, ಕಲಿಗಿಯುಂಟೆ ಕದ. ಯು ಆರ್ ಲಿಸ್ನಿಂಗ್ ಟು ಗೋಟುವಾದ್ಯ ರಿಸೈಟಲ್ ಬೈ ಉಷಾ ರಾಮೂರ್ತಿ. ಶೀಸ್ ಅಕಂಪನೀಡ್ ಆನ್ ದ ಮೃದಂಗ ಬೈ ಎಂಆರ್ ಸಾಯಿನಾಥ್, ಆನ್ ದ ಘಟಂ ದಯಾನಂದ ಮೋಹಿತೆ. Now, continuing the program, let us listen to a composition of Tyagaraja set to Keervani Raga.

ಉಷಾ ರಾಮಮೂರ್ತಿಯವರ ಗೋಟುವಾ ದಿನದಲ್ಲಿ ಇನ್ನೀಗ ವ್ಯಾಸರಾಯರ ರಚನೆ ಕೃಷ್ಣ ನೀ ಬೇಗನೆ ಬಾರೋ ಯಮುನಾ ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳದಲ್ಲಿದೆ. ಉಷಾ ರಾಮಮೂರ್ತಿ ಕನ್ಕ್ಲೂಡ್ಸ್ ಹರ್ ಗೋಟುವಾ ದಿ ರಿಸೈಟಲ್ ವಿತ್ ದಿ ಕಾಂಪೋಸಿಷನ್ ಆಫ್ ವ್ಯಾಸರಾಯ ಕೃಷ್ಣ ನೀ ಬೇಗನೆ ಬಾರೋ ಸೆಟ್ ಟು ಯಮುನಾ ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳ.

ಇದುವರೆಗೂ ಉಷಾ ರಾಮೂರ್ತಿ ಅವರಿಂದ ಗೋಟುವಾದ್ಯವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಎಂಆರ್ ಸಾಯಿನಾಥ್ ಘಟ್ಟ, ದಯಾನಂದ ಮೋಹಿತೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳುವಿರಿ. ರಾಗ್ ಚಾರುಕೇಶಿ, ಖಯಾಲ್ ವಿಲಂಬಿತ್ ಜಪ್ತಾಲ್, ಮನಸುಮಿರಾ, ಧೃತ್ತೀಂತಾಲ್, ಮಂಗಲಗಾವೋ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಗಣಪತಿ ಭಟ್. ರಾಗ್ ಚಾರುಕೇಶಿ, ವಿಲಂಬಿತ್ ಜಪ್ತಾಳ್, ಮನಸುಮಿರಾ, ಧೃತ್ತೀಂತಾಲ್, ಮಂಗಲಗಾವೋ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಶಶಿಕಾಂತ್ ಕುಲಕರ್ಣಿ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಜೋಗ್, ಖಯಾಲ್ ವಿಲಂಬಿತ್ ಜಪ್ತಾಲ್ ತನ್ ಮನ್ ಧನ್ ಸಬ್, ಧೃತ್ ತೀನ್ ತಾಲ್ ತರಾನಾ.
1: You are listening to vocal recital by Sri Ganapati Bhatt. He is accompanied on tabla by Sri Shashikant Kulkarni and harmonium by Sri D. Kumar Das. Continuing the concert, now listen to Raag Jog. Khyal Vilambit Jhaptaal, Tana Mana Dhana Sab, Dhrit Teen Taal Tarana.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಶಶಿಕಾಂತ್ ಕುಲಕರ್ಣಿ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಗಣಪತಿ ಭಟ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಘಾಟ್ ಕೆವಿ ನಾರಾಯಣ ಸ್ವಾಮಿಯವರ ಹಾಡುಗಾರಿಕೆಯ ಧ್ವನಿ ಮುದ್ರಣವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇವರೊಂದಿಗೆ ಹಾಡಿದ್ದಾರೆ ಪದ್ಮಾ ನಾರಾಯಣ ಸ್ವಾಮಿಯವರು. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದ್ದಾರೆ ಎಂಎಸ್ ಗೋವಿಂದಸ್ವಾಮಿ. ಮೃದಂಗ ಸಹಕಾರ ಕೆ ಹರಿಶ್ಚಂದ್ರನ್, ಘಟ ಟ್ರಿಚಿ ಕೆ ಆರ್ ಕುಮಾರ್. ಮೊದಲಿಗೆ ಶ್ಲೋಕ, ನಂತರ ವಾತಾಪಿ ಗಣಪತಿ. ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಕಾರ್ಡಿಂಗ್ ಬೈ ಪಾಲ್ಘಾಟ್ ಕೆವಿ ನಾರಾಯಣ ಸ್ವಾಮಿ, ಸಪೋರ್ಟೆಡ್ ಬೈ ಪದ್ಮಾ ನಾರಾಯಣ ಸ್ವಾಮಿ. ಅಕಂಪನಿಸ್ ಆರ್ ಆನ್ ದ ವೈಲಿನ್ ಎಂಎಸ್ ಗೋವಿಂದಸ್ವಾಮಿ, ಆನ್ ದ ಮೃದಂಗಂ ಕೆ ಹರಿಶ್ಚಂದ್ರನ್, ಆನ್ ದ ಘಟಂ ಟ್ರಿಚಿ ಕೆ ಆರ್ ಕುಮಾರ್. To begin with, Shloka, after that, Vatapi Ganapatim, set to Hamsadhvani Raga Aditala, written by Muthuswami Dikshitar.

ನೀ ಭಕ್ತಿ ಭಾಗ್ಯಸುಧಾ ಜಯಮನೋಹರಿ ರಾಗ ರೂಪಕ ತಾಳದಲ್ಲಿ ನಿಬದ್ಧವಾಗಿದೆ ತ್ಯಾಗರಾಜರ ರಚನೆ. ನೀ ಭಕ್ತಿ ಭಾಗ್ಯಸುಧಾ ರಿಟನ್ ಬೈ ತ್ಯಾಗರಾಜ ಸೆಟ್ಟು ಜಯಮನೋಹರಿ ರಾಗ ರೂಪಕ ತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಘಾಟ್ ಕೆವಿ ನಾರಾಯಣಸ್ವಾಮಿಯವರ ಹಾಡುಗಾರಿಕೆಯ ಧ್ವನಿ ಮುದ್ರಣವನ್ನು ಆಲಿಸುತ್ತಿದ್ದೀರಿ. ಸಹಗಾಯನ ಪದ್ಮಾ ನಾರಾಯಣಸ್ವಾಮಿಯವರು, ವಯಲಿನ್ ಸಹಕಾರದಲ್ಲಿ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಸಹಕಾರದಲ್ಲಿ ಕೆ ಹರಿಶ್ಚಂದ್ರನ್, ಘಟ ಟ್ರೊಚ್ಚಿ ಕೆಆರ್ ಕುಮಾರ್. ಎನ್ನೀಗ ನಂಬಿ ಕೆಟ್ಟವರಿಲ್ಲವೋ ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳದಲ್ಲಿದೆ ಪುರಂದರದಾಸರ ಈ ರಚನೆ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ರೆಕಾರ್ಡಿಂಗ್ಸ್ ಆಫ್ ಪಾಲ್ಘಾಟ್ ಕೆವಿ ನಾರಾಯಣಸ್ವಾಮಿ, ಸಪೋರ್ಟೆಡ್ ಬೈ ಪದ್ಮಾ ನಾರಾಯಣಸ್ವಾಮಿ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎಂಎಸ್ ಗೋವಿಂದಸ್ವಾಮಿ, ಆನ್ ದ ಮೃದಂಗಂ ಕೆ ಹರಿಶ್ಚಂದ್ರನ್, ಆನ್ ದ ಘಟಂ ಟ್ರಿಚಿ ಕೆ ಆರ್ ಕುಮಾರ್. ನೌ ನಂಬಿ ಕೆಟ್ಟವರಿಲ್ಲವೋ, ಸೆಟ್ ಟು ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳ, ರಿಟನ್ ಬೈ ಪುರಂದ್ರದಾಸ.

ಗೋವರ್ಧನ ಗಿರಿಧಾರಿ, ರಿಟನ್ ಬೈ ನಾರಾಯಣ ತೀರ್ಥ, ಸೆಟ್ಟು ದರ್ಬಾರಿ ಕನ್ನಡ ರಾಗ ಆದಿತಾಳ. ನಾರಾಯಣ ತೀರ್ಥರ ರಚನೆ ದರ್ಬಾರಿ ಕನ್ನಡ ರಾಗ ಆದಿತಾಳದಲ್ಲಿದೆ ಗೋವರ್ಧನ ಗಿರಿಧಾರಿ.

ಚಿತ್ರಣವನ್ನು ಆಲಿಸಿದರೆ. ಸಹಗಾಯನ ಪದ್ಮನಾರಾಯಣ ಸ್ವಾಮಿ, ವಯಲಿನ್ ಸಹಕಾರದಲ್ಲಿದ್ದವರು ಎಂಎಸ್ ಗೋವಿಂದ ಸ್ವಾಮಿ, ಮೃದಂಗ ಕೆ ಹರಿಶ್ಚಂದ್ರನ್, ಘಟ ಟ್ರಿಚಿ ಕೆ ಆರ್ ಕುಮಾರ್. ಇದರೊಂದಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard vocal recordings of Palghat K.V. Narayanaswamy, supported by Padma Narayanaswamy. Accompanists were on the violin M.S. Govindaswamy, on the mridangam K. Harishchandran, on the ghatam Trichy K. R. Kumar. This program is a contribution of Akashwani Bengaluru, in time, Indian music.

ರಾತ್ರಿ ಘಳ ಅಂದ್ರೆ ಅಭಿನ್ನಾಳದಾಗಡೆ ನಗ ತೆರೆ ಕೆಟ್ಟ ತಗ್ಗ ತೆರೆ ಕೆಟ್ಟ ತಗ್ಗ ತೆರೆ ಕೆಟ್ಟ ತಗ್ಗ ತೆರೆ ಕೆಟ್ಟ ತಗ್ಗ ಧಳ ತೆರೆ ಕೆಟ್ಟ ಧಾ ಗೆದೆನ್ನ ಕೆಟ್ಟ ತಗ್ಗ ಧಾ ತೆರೆ ಕೆಟ್ಟ ತಗ್ಗ ತೆರೆ ಕೆಟ್ಟ ತಗ್ಗ ಧಾ ಕ ತೆರೆ ಕೆಟ್ಟ ತಗ್ಗ ಧಾ ಕ ತೆರೆ